0: ಇನ್ನೆಲ್ಲ ಬಾರ ನೋಡಿ ಸಂತೋಷ, ನೋಡಿ ಸಂತೋಷ. ಎಲ್ಲಕ್ಕೆ ಇವಳು ಬರೀ ವಾಳ್ಕೆಯೇ ಬಿಟ್ರಿ ಹೊರತು ಉಣಕ್ಕ ಸಂತೋಷಮ್ಮ. ಎಲ್ಲೋಡು ಒಯ್ಯ ಕಾದಲ್ ಪರಿಸ
1: ರಾಜೀವ್, ಪ್ಲೀಸ್ ರಾಜೀವ್.